ಪೀತಂ ನಮ ಸರ್ವಜ್ಞಾನಂ ನಮ ಪರಮತಾನಂ ನಮ ಸರ್ವಮಂತ್ರಂ ನಮ ಸರ್ವಜಂತ್ರಂ ನಮ ಸರ್ವದ್ರೀಸಂ ನಮ ಸರ್ವಕ್ರೀಸಂ ನಮ ಸರ್ವರಂಗೇದರ ಪಂಗೀ ಅನಂಗೇ ನಮ ಜೀವ ಜೀವ್ಯಂ ನಮ ಬೀಜ ಬೀಜ್ಯ ಅಖಿಜ್ಯ ಅಭಿಜ್ಯ ಸಮಸ್ತಂ ಪ್ರಸಿಜ್ಯಂ ಕೃಪಾಲಂ ಸ್ವರೂಪೇ ಕು ಕರ್ಮ ಪುರಣಾಸಿ ಸದಾ ಸರ್ವದಾ ಹೃದಯ ಸಿದ್ಧಂ ನಿವಾಸಿ ಚರ್ಪಣ ಶಾಂತೋ ತ್ವ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಖಲ ಜೋಗೇ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮಂ ಅಲಹ ಕರ್ಮಂ ಸರ್ವಂ ದಾತಾ ಸರ್ವಂ ಜ್ಞಾತಾ ಸರ್ವಂ ಪಾನೇ ಸರ್ವಂ ಮಾನೇ ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ ಸರ್ವಂ ಭುಕ್ತಾ ಸರ್ವಂ